ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಬಂ ಹರ ಬಂ ಬಂ ಬಂ ಬೋಲೋ ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಜಗನ್ನಾಥನ ಕೇಳೋ ಹರ ಶಿವ ಶೇ

0: ಸೈರಾಮ್ ಗಣೇಶ್. ಸೈರಾಮ್ ದೀಪಿಕಾ.
1: ಸೈರಾಮ್ ಅಕ್ಕ, ಗಣೇಶನ ಏದೋ ದೀಕ್ಷಗ ವಿಂಟುನಾಡೆ.
2: ಹಾ ಹಾ, ಸೈರಾಮ್ ಸೈರಾಮ್ ಸೈರಾಮ್ ಅಕ್ಕ ಸೈರಾಮ್.

ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಚಕನರ್ತನ ಕೇಳೋ ಹರ ಶಿವಶಂಕರ ಶಶಾಂಕ ಶೇಖರ ಹರ ಬಂ ವರ ಬಂ ಬಂ ಬಂ ಬೋಲೋ ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ಚಕನರ್ತನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಬಂ ಬಂ ಬಂ ಬೋಲೋ

0: ಸೈರಾಮ್ ಗಣೇಶ್. ಸೈರಾಮ್ ದೀಪಿಕಾ.
1: ಸೈರಾಮ್ ಅಕ್ಕ, ಗಣೇಶನ ಏದೋ ದೀಕ್ಷಗ ವಿಂಟುನಾಡೆ.
2: ಹಾ ಹಾ, ಸೈರಾಮ್ ಸೈರಾಮ್ ಸೈರಾಮ್ ಅಕ್ಕ ಸೈರಾಮ್.

ಸದಾನಂದ ರೂಪಿಣಿ ಪಾಲಯ ಮಾ ಅಂಬ ಪರಮೇಶ್ವರಿ ಅಖಿಲಾಂಡೇಶ್ವರಿ ಆದಿ ಪರಾಶ